ಸರಿ ಸರಿ ಸನಿ ಸಾನಿ ಸಾನಿ ಸಾನಿ ಅನ್ನಿಯ ಮಾಗರಿದನಿ ದಬಮ ಗಾಡಿದನಿ ದಬಮಗ ಸೀತನಿ ದಬಮ ಪದ ಸೇತ ಸ್ವಾರಿ ಗರಿ ಗರಿ ಗರಿ ಗರಿ ನೀ ಸರಿ ಸರಿ ಸರಿ ಸರಿ ಸರಿ ದಾನಿ ಸನಿ ಸನಿ ಸನಿ ಸನಿ ಅನ್ನಿಯ ಶ್ರೀ ಗರಿ ಸನಿ ದಾರಿ ಸನಿ ದನಿ ಸನಿ ದಬ ದಾನಿ ದಬಮ ಮಾ ಪದ ಪಾದರಿ ದಾನಿ ವಿಶೇಷ ಗರಿ ಗರಿ ಸನಿ ಸನಿ ಸರಿ ಸರಿ ದನಿ ಅನ್ನಿಯ ಮಮ ಗರಿ ಗರಿ ಸರಿ ಸರಿ ನಿಧ ನಿಧ ಸೇಟ ಗರಿ ಗರಿ ಸನಿ ಸಾನಿ ದನಿ ದಬ ಅನ್ನಿಯ ಮಾ ಪದ ಪಾದನಿ ದಾನಿ ದನಿ ಸರಿ ಸೇಟ ಗರಿ ಮಗರಿ ವಿಧ ಗರಿ ವಿಧ ಸನಿ ಅನ್ನಿಯ ಗರಿ ಗರಿ ವಿಧ ಗರಿ ವಿಧ ಸನಿ ದನಿ ಸೇಟ ಬಿಗರಿಗ ಅನ್ನಿಯ ಪದ ಪದ ಸೇಟ ಸನಿ ಸನಿ ಅನ್ನಿಯ ನಿಧ ನಿಧ ಸೇಟ ಅನಿಯ ಸೇಟ ಅನಿಯ ಸೇಟ ಅನಿಯ ಸೇಟ

ಸರಿ ಸರಿ ಸನಿ ಸಾನಿ ಸಾನಿ ಸಾನಿ ಅನ್ನಿಯ ಮಾಗರಿ ದನಿ ದಬಮ ಗಾರಿ ದನಿ ದಬಮಗ ಶ್ರೀ ಸನಿ ದಬಮ ಪದ ಹೇಟ ಸಾರಿ ಗರಿ ಗರಿ ಗರಿ ಗರಿ ಗನಿ ಸರಿ ಸರಿ ಸರಿ ಸರಿ ಸರಿ ಸಾನಿ ಸನಿ ಸನಿ ಸನಿ ಸನಿ ಅನ್ನಿಯ ಶ್ರೀ ಗರಿ ಸನಿ ಸಾರಿ ಸನಿ ದನಿ ದನಿ ದಬ ಸಾನಿ ದಬಮ ಮಾ ಪದ ಪಾದರಿ ದಾನಿ ಹೇಟ ಗರಿ ಗರಿ ಸನಿ ಸನಿ ದಿ ಸರಿ ಸರಿ ದನಿ ಅನ್ನಿಯ ಮಮ ಗರಿ ಗರಿ ಗ ಸರಿ ಸರಿ ನಿಧನಿ ದೇಟ ಗರಿ ಸರಿ ಸನಿ ಸಾನಿ ದನಿ ದಬ ಅನ್ನಿಯ ಮಾ ಪದ ಪಾದನಿ ದಾನಿ ದನಿ ದರಿ ದೇಟ ಗರಿ ಮಗ್ಗರಿ ದಿ ಗರಿ ದಿ ಸನಿ ಅನ್ನಿಯ ಸರಿ ಗರಿ ದಿ ಗರಿ ದಿ ಸನಿ ದನಿ ದೇಟ ದಿ ಗರಿ ಗ ಅನ್ನಿಯ ಪದ ಪದ ದೇಟ ಸನಿ ದನಿ ಅನ್ನಿಯ ದಿ ದನಿ ದೇಟ ಅನ್ನಿಯ ದೇಟ ಅನ್ನಿಯ ದೇಟ ಅನ್ನಿಯ ದೇಟ